ಇನ್ನ ನಾಮ ಗುಣಾರ್ಗೆ ಗೀತು ಮೆನೋತ್ ಪಹಲಾ ಮೆನೋತ್ ಬೆಂಜಾ ಗೀತು ಇವನ್ ಪಾಡ್ಕನಾರ್ ಪ್ರಮೋದ ಮಿರ್ಧಾ ಅವು ತಮ್ಹೆ ದೋಲ್.